0: ಸಂಖ್ಯಾಧಿಕಾ ಮೃತ್ಯುಮುಪಗತಾ ಸಹೈವ ಚತುರ್ಲಕ್ಷಾಧಿಕಾ ಜನಾ ಪ್ರಭಾವಿತಾ ಅಭವನ್. ಶ್ರಾವಣಮಾಸಸ್ಯ ವಾರ್ಷಿಕೀ ಕಾವಡಯಾತ್ರಾ ಅದ್ಯಾರಭ್ಯ ಪ್ರವರ್ತತೆ. ಅಸ್ಯಾಂ ಯಾತ್ರಾಯಾಂ ಭಕ್ತಃ ಗಂಗಾಜಲಮಾನೇತುಂ ಉತ್ತರಾಖಂಡಸ್ಯ ಹರಿದ್ವಾರ ಗೋಮುಖ ಗಂಗೋತ್ರಿ ಇತ್ಯಾದಿಷು ತೀರ್ಥಸ್ಥಳೇಷು ಗಚ್ಛಂತಿ. ಅಸ್ಯಾಃ ವಿಶಾಲಯಾತ್ರಾಯಾಃ ಸುವ್ಯವಸ್ಥಾಯೈ ಉತ್ತರಾಖಂಡ ಉತ್ತರಪ್ರದೇಶ ಸರ್ವಕಾರಾಭ್ಯಾಂ ವ್ಯಾಪಕ ಪ್ರಬಂಧಾಃ ಪ್ರಕಲ್ಪಿತಾಃ ಇತಿ ವಾರ್ತಾಃ.
1: हम आकाशवाणी के वाराणसी केंद्र से बोल रहे हैं. प्रस्तुत है कार्यक्रम गुड मॉर्निंग बनारस.

ಅನೇ ಪ್ರಸಿದ್ಧಿ ಪ್ರತಿಭಾ ಗೋಂಡಾನೆ. ಗುಲಾಮ್ ಸಾಬಿರ್ ರಾಹಿ ತಾಜ್ ಮೊಹಮ್ಮದ್ ಅನ್ಸಾರಿ ಮೆಹರಾಜ್ ಜಹಾ ಆಜಾದ್ ನಗರ್ ಲಕ್ಸರ್ ಹರಿದ್ವಾರ್ ಸೇ. ಗಿರ್ಗಾಂವ್ ಮಹಾರಾಷ್ಟ್ರ ಸೇ ಗಜಾನಂದ್ ನಾದ್ರೆ ಮಾರೋತ್ ರಾವ್ ಪಾಂಚಾಲ್. ದಮದಮ್ ಏರ್ಪೋರ್ಟ್ ಕಲ್ಕತ್ತಾ ಸೇ ಬಸಂತ್ ಕುಮಾರ್ ಸಿನ್ಹಾ, ಶ್ರೀಮತಿ ರೇಖಾದೇವಿ ಶಾ, ಅಜಯ್ ಕುಮಾರ್ ಗುಪ್ತಾ, ರಿಮ್ಮಿ ತನುಶ್ರೀ ಗುಪ್ತಾ, ನನ್ನೆ ಮುನ್ನೆ ಅನ್ವಿಕಾ ತನುಶ್ರೀ ಅವ್ರ ಪಿಹೇರಾ ಬಾಜಾರ್ ಝುಮರಿ ತಿಲೆಯ ಗಿರಿಡಿ ಸೇ, ಅಭಯ ಕುಮಾರ್ ಸನಾತನಿ, ಶಿವಾನಿ ಕುಮಾರಿ, ಪ್ರಿಯಾಂಕಾ ಕುಮಾರಿ ಸಾಹು, ಗುಡ್ಡು ಕುಮಾರ್ ಗುಪ್ತಾ, ಮುನ್ನಿ ದೇವಿ ಶಾ, ಜಯಪ್ರಕಾಶ್ ಸಾವ್, ರಿಯಾ ಜಿಯಾ, ಟುಸಿ ಆಯುಸಿ, ಅನಿರುದ್ಧ ಬಾಬು, ಬಸಂತಲಾಲ್ ಸಾವ್, ಹೀರಾ ಮೋತಿ, ಪನ್ನಾಲಾಲ್ ಸಾವ್. ಇನ್ಕಿ ಲಿಸ್ಟ್ ತೋ ವಾಕಿ ಬಹುತ್ ಲಂಬಿ ಹೇ. ಮದರ್ಸಾ ಗೇಟ್ ಭಾವಪುರ್ ಮಣಿಯಾಹು ಜೌನ್ಪುರ್ ಸೇ ಇರ್ಷಾದ್ ಅಹಮದ್ ಅನ್ಸಾರಿ, ಕಾಮ್ರಾನ್ ಇರ್ಷಾದ್, ಅರ್ಮಾನ್ ಇರ್ಷಾದ್, ನಾವೇದ್ ಇರ್ಷಾದ್, ಅಜ್ರಾ ತಬಸ್ಸುಮ್. ರಾಯ್ಪುರ್ ಅನೇ ಜಿಲ್ಲಾ ಬನಾರಸ್ ಸೇ ಮಾಸ್ಟರ್ ಅಬ್ದುಲ್ ಮಜೀದ್ ಅನ್ಸಾರಿ, ನೌರೀನ್ ಅನ್ಸಾರಿ ಔರ್ ಆಫಿಯಾ ಪರ್ವೀನ್. ಆಪ್ ಸಭಿ ಸುನ್ನಾ ಚಾಹತೆ ಹೇ ಅಂಜಾನಾ ಫಿಲ್ಮ್ ಕಾ ಗೀತ್, ಲತಾ ಮಂಗೇಶ್ಕರ್ ಔರ್ ಮೊಹಮ್ಮದ್ ರಫಿ ಕಿ ಆವಾಜ್, ಗೀತಕಾರ ಏಕ್ ಬಾರ್ ಫಿರ್ ಆನಂದ್ ಬಕ್ಷಿ, ಸಂಗೀತಕಾರ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್.